ದಿಗಜ್ಞನಾ ಹೆನ್ರೀತ ಜಸ್ಟಿನಾ ಅಂತ ಈಗ ಎನ್ನೇತ ಹಾಂಗ್ ಹಿ ಅಡ್ರೆ ತಿನ್ಕಕ ಹೊಯ್ದ ಹೇಗ್ ಸಿನ್ ಹಾಂಗ್ ತಿನ್ಕಕ ಥಾಮಸ್ ಅಪ್ಸನ್.